ಸೈರಿಂಪವತ್ಸುನೇ ಕಥನ ಮಂದು ಶಿವುನಿ ಕೈ ನನು ಸಾರದ ಧಮುನಿ ಕೈ ಗುಹುನಿ ಕೈ ನನು ಸತಗೋಹುನಿ ಕೈ ಚಂಡತನು

ಕೃತಜ್ಞುಡ. ನೀವು ಆಪ್ತ ಬಾಂಧವಡವನಿ, ನೀ ಮೂಲಮನ ಧಾರ್ತರಾಶ್ರುತೋ ನಿರ್ಹೇತುಕಾಬೈರೆ ಮೊದೆಚ್ಚುಕೊಂಡೇನೆ. ಇಂಥ ಬಾಡವನೇ ನಾಡೇ ಎರಿಂಗಿನಚು ಜಾಗರೂಕತತ್ವ ಯುಂಡಿಯುಂದು ವೇಮುನಕು ಪಾರ್ಥ ವೇಮುನಕು ಪಾನಕಮು ಪೋಸಿ ಪೆಂಚಿ ನಟುಲು ತ್ರಾಚುಪಾಮುಕು ಪಾಲ್ಬೋಸಿ.

ಶ್ರೀಮದ್ ಅಖಿಲ ಲೋಕಾಶ್ಚರ್ಯಕರ ಸೌಂದರ್ಯ ಲೀಲಾ ವಿಲಾಸ ವಿಭ್ರಮ ಆವಿರ್ಭಾವ ಹೇತುರ್ಭೂತ ದಿವ್ಯ ಮಂಗಳ ವಿಗ್ರಹ ಪಾಹಿಮಾಂ ಪಾಹಿಮಾಂ ವೃತ್ತಾಂತಮಂತ ಚೆಪ್ಪಗಾನೇ ಗಜೇಂದ್ರ ಮೋಕ್ಷಮಲೋ ಸಿರಿಕಿ ಚೆಪ್ಪಕುಂಡಾ ಸ್ವಾಮಿ ಬಯಲುದೇರಿನಟ್ಟುಗಾ ಶ್ರೀಹರಿ ನಾರದನುತೋ ವೆಳ್ಳಿ ಪರಿಕಿಂಚಗಾ ಆಕಾಶವು ನುಂಡಿ ಚೂಪಿಸ್ತೂ ಉನ್ನಾಡು. ತಾತಯ್ಯ ಇದಿಗೋ ಈ ಪಕ್ಕ, ಇದಿಗೋ ಆ ಪಕ್ಕ ಚೂಡಂಡಿ, ಕನಪಡ್ತುನ್ನಾರಾ ನಾರದುಡು? ಅದಿಗೋ ಅದಿಗೋ ತಾತ ಚೂಡು, పాపం ఆ శివుడు ఎలా ఇబ్బంది పడుతున్నాడు, ఎలా పరిగెడుతున్నాడు, వెనకాల భస్మాసురుడు ఎలా వెంబడిస్తున్నాడు గమనించారా?

ದಿಂದಗ ತೋಂ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಸ್ವಾಮಿ ದಿಂದಗ ತೋಂ ತೋಂ ಅಯ್ಯಪ್ಪ ದಿಂದಗ ತೋಂ ತೋಂ ಸ್ವಾಮಿಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ.